0: ಅವುಲ್ಲಂಟ ಅಕ್ಕಲಾರ ಚಂದ್ರ ಗಿರಿ ಬಾಮಲಾರ ಗೊಬ್ಬಿಯಲ್ಲೋ ಗೊಬ್ಬಿಯಲ್ಲೋ ಗೊಬ್ಬಿಯಲ್ಲೋ ಚಂದ ಮಾಮ ಓ ಚಂದ ಮಾಮ.
1: ಕಾರ್ಯಕ್ರಮಂಲೋ ವೀಲ್ಸ್ ಆನ್ ದ ಬಸ್ ರೈಮ್ ಆಯಿಷಾ ವರ್ಣಕಿಲಚೆ.

ದ್ರೋಣಾಚಾರ್ಯ ಪುತ್ರ ವಿದ್ವಸೇನಾನಿ ಸಮಧಾಮ ಅಶ್ವತ್ಥಾಮ ಕೋಪಿಂಪಕು ರಣಚಕ್ರಮಂತಯೂ ತನ ಚೇತಿ ಮೀದನೇ ತ್ರಿಪ್ಪವಲಯನನು ಈ ಕರ್ಣು ನಿಮ್ಮ ಮನೋರಥಮೇ ಚಲ್ಲ ನಿಮ್ಮ